0: ಆಂಕಿ ರಿದ್ಮಯ ವಿಶ್ವೇ ಸಿಸಾರ ಲೈವ್ ಎಫ್ಎಂ ಲಂಕಾ ವೇಲಾವೆಂಗುದೇ 11:00
1: ಲೈವ್ fm.lk